ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಓಂ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಜಯ ಶಿವ ಶಿವ ಶಿವ ಶಿವ ಸುಬ್ರಹ್ಮಣ್ಯಂ ಹರ ಹರ ಹರ ಹರ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ ಹರ ಹರ ಶಿವ ಶಿವ ಸುಬ್ರಹ್ಮಣ್ಯಂ ಶಿವ ಶಿವ ಹರ ಹರ ಸುಬ್ರಹ್ಮಣ್ಯಂ.